0: ಆಲಿ ಆಲಿ ಅಲ್ಲಿವ ಭಾಗ ಬಾಯಿಯ ಭಾಗ ಬಾಯಿ ತಗಲಿ ಇರೋಳ ಯೋಗ ಬಾಪ ನವರಾ ಠರಿಲ ಯೋಗ ಬಾಪ ನವರಾ ಠರಿಲ
1: ಠರಿಲ ಮಗ